0: ಯೋಚಿಸಿಕ್ ಬಲ್ತಿಕೆ ಉತ್ಸ್ಕೀನ್ಸಿಕ್
1: ಹೇ ಹೆಲಸ್ ತೂಕುಲೆ ಕುಮುಕ್ ಅಂಕುನ್ ಸಿಕೋನ್ ಕ್ಚಿಂ ಬಲ್ತಿಕ್ ಉಲಕ್ ಮಾಕೋವ್
0: ಶ್ಮ ತೂಸಿಲೆ ಕುಮುಕ್ ಅಂಕುನ್ ಸಿಕ್ ಬಾ ಉಮ್ಮುಕ್ ಕಾಹೆ ತಿಯಾ ಇಚಿ ಲುಪಾಕ್ಲಾನ್ ಚಿಂ ಬಲ್ತಿಕು ಬಾ ಯತಲು ಮೋಕ್ ತಾಂ ಕಾಹ್ ನಾಲೋಬೆ
1: ತುಮೆನ್ ತುಲಾಕಲ್ ತಾನೋಬೆ ಕುಸುತುಲ್ ಹುಂಪೆರಿಲಿಯೆ ಒಹೆಲ್ತೆ ತಾಕ್ ಪಾಕೆಚಿ
2: Instituto Electoral y de Participación Ciudadana de Yucatán, IEPAC.